0: ತೊರಗಲು ವಿವರ ಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 90.1 ಗಾಲು ದಿಸ್ತ್ರಿಕ್ಟ್ ಸಹ ಅಂತರ್ಜಾಲೈನ್ ಸುದಿಲ ರೇಡಿಯೋ .lk ಅರ್ಹ ಮುಳ್ಳುಲೋವಟಂ.